0: wuti mi biara wo yo twini ni asase be boa wo
1: yesu dimo
0: baby ankrofo jina na ne ma sai wo jina ho be ye ye
1: yesu dimo
0: baby omo ton dia na ye ka wo ton dia e be koso
1: yesu dimo
0: wo di wani ani si baby na wo ton dia ye be to
1: yesu dimo
0: wo ya fu wo baby a ye be to
1: yesu dimo
0: wo jina baby na so kasa ni pa be tie
1: yesu dimo
0: asase be boa wo
1: yesu dimo
0: asase be boa
1: yesu